ಕಾಯ ಕದೀರ ಕ ನಿಧ ನಿಧ ಪ ಮಗ ದ ಪ ದ ಪ ಮಗ ಗ ಮರಿ ಗ ಮ ಪ ದ ಪ ಮ ಪ ದ ನಿ ಸರಿ ಸಾರಿ ಗ ನಿ ಸರಿ ಸ ನಿ ದ ನಿ ಸ ಪ ದ ನಿ ಮ ಪ ದ ಗ ಮ ಪ ರಿ ಗ ಮ ಪ ದ ನಿ ಪಾಂಚ ಸಿ ಯದಿ ಕುಶಲಂ ಮಾನಸ ಪರಮಾನಂದ ರಸ ಸಿಂಧು ಮಧ್ಯಮಣಿ ಬಿಂದು ಚಕ್ರ ನಿಲಯ.